ಕಡೆ ಹೆರ್ಮನೆ ನಿತ್ತಿ ಓದಿ ವರ ಅಂಗಡಿ ಬಂಗುಡಿ ಜೋಳಲ್ಲೋಯ್ ಓದಿ ವರ ಬರ್ಲೋಯ್ ಓದಿ ವರ ಜಿಗಿ ಬೋದಿ ವರ ಮತ್ತೆ ತುಂಬ ಕಂಜಿ ಕಣ ತುಂಬ ಕಂಜಿ ಕೋಲೆ ಇಲ್ಲ ತುಂಗು ಕೋಚರಿ ಮತ್ತೆ ಕರಿಗಾಜೆ ಇದು ಕಟ್ಟೆ ಜನ ಬಸ ಪುರಾ ಬಣ್ಣ ಸಾರು ಕೈ ಅಡಿ ಎಲ್ಲ ಬನಿ.